0: ಕರೆಯಾ ಕರಹಿಲ್ಲ
1: ಯಾತಪ್ಪ ಜಾರಿಯನ ತ್ಯಾಸ್ನಾರಿ ದುರ್ವಾಸಾಚ ಎಂದ್ರಿಯ ಬ್ರಕ
0: ಸಗಳಿ ಖವಳನ ಉಠಲಿ ಆಮಚಿ ವಿಚ್ಯಾ ಪೂರ್ಣ ಕರತ್ ನಾ ಇವರಿಗ
1: ತುಜಾ ದೇವರ ರಾಮನ ಅಮತಾ ಕಾಯ ಫಾಯ್ದಾ ಹುಯಾ ತಾ ದಿಸತ್ ನಾಹಿ ಮನೋನ್
0: ಇಂದ್ರಿ ನಿಗುಣ ಜಾತು ಮಂತಾನಾ ದುರ್ವಾಸ ಋಷಿನೆ ಕಾಯ ಕರಹಿಲ್ಲ
1: ವಿಚಾರ ಪಡ್ಲಾ ಮನಲಾ ಇಂದ್ರಿಯನಿ ಜರ ಸ್ವರ ಜಿಟ್ಟಿ ದಿಲಿ ಆಪಲ್ಯಾಲ
0: ತರ ಆಪಲ್ಯಾಲ ತಪ್ಪಿ ಜಾರ್ಯ ಕರತಾ ಯನರ್ ನಾ ಲೋದ ಹುನ ಪಡೀರ್ ಮನೋನ ದಾತ್ಯಾ ಕಾಯ ಕರನಿ ಕರಹಿಲ್ಲ
1: ಮಲಾ ಕಾಯ ತುಮಿ ಸೋಡು ನಾ ಕಾಮಿ ತುಮ್ಚಿ ಜಾ ಪೂರ್ಣ ಕರ್ತು ಮನೋನ್ ಸಾಂಗುನ್ ಸಿನಾ
0: ದುರ್ವಾಸ ಋಷಿ ನಿಗುಣ ಸ್ವರ್ಗ ದಾಳಲ ಇಂದ್ರ ದೇವಾಜ್ಯ ಸಫಲ ಜಾಯ ಹಲ್ಲ
1: ಅಹನಿ ಜಾ ಇಂದ್ರ ದೇವಾಲ ನಿವೇದನ ಕರಾಯಿಲ
0: ಎವಡ್ಯಾದ ಇಂದ್ರ ದೇವಾನ ಕಾಯ ಕರನಿ ಕರಹಿಲ್ಲ ದಾತ್ಯ
1: ದುರ್ವಾಸಾಚ್ಯ ಸಾಂಗ್ನ ಪ್ರಮಾಣ ಸರ್ವ ಇಂದ್ರಿಯಾಚಿ ಇಚ್ಛಾ ತೃಪ್ತ ಕರುನ್ ದಿತ್ತು ಮನೋನ್ ಸಾಂಗಿಟ್ಲ
0: ತಪ್ಪಿಜ್ಯ